ಜರಿ ಚನಕಿ ಜನನ ಜನನ ಜನ ತನಿ ದ ಪಮ ಪ ಗಮ ಪಮ ಘರ ಪಾನಿ ರೇಸ ಪಾನಿ ರೇಸ ಪಾನಿ ರೇಸ ತಾಲು ಪೆ ಮನ ಕಿ ಜ